ಮರ್ಜನಂ ಭವಬೀಜಾನಾಮರ್ಜನಂ ಸುಖ ಸಂಪದಾಂ ಗರ್ಜನಂ ಯಮದೂತಾನಾಂ ರಾಮ ರಾಮೇತಿ ಗರ್ಜನಂ ಶ್ರೀ ಸೀತಾರಾಮ ನಾಮ ಮಹಾರಾಜ ಕೀ ಸಂತ ಬಡೇ ಪರಮಾರ್ಥಿ ವೇಸ್ಧರೇ ಅವಧೂತ್ ರಾಮ ನಾಮ ಕೀ ಗರ್ಜನಾ ಭಾಗಜಾ ಯಮದೂತ್ ಶ್ರೀ ಸೀತಾರಾಮ ನಾಮ ಮಹಾರಾಜ ಕೀ ಶ್ರೀ ರಾಮ ಲಲಾ ಭಗವಾನ್ ಕೀ ಶ್ರೀ ಹನುಮಾನ್ ಜಿ ಮಹಾರಾಜ ಕೀ ಜಯ ಶ್ರೀರಾಮ್ ಜಯ ಶ್ರೀರಾಮ್ ಜಯ ಜಯ ಶ್ರೀರಾಮ್ ನಮಃ ಪಾರ್ವತಿ ಪತಯೇ ಹರ ಹರ ಮಹಾ

ಅಕಸ್ಮಾತ್. ಮರಣ ಕಲ್ಪನೇಶಿ ಥಾಂಬೆ ತರ್ಕ ಜಾಣತ್ಯಾಂಚ, ಪರಾಧೀನ ಆಹೆ ಜಗತಿ ಪುತ್ರ ಮಾನವಾಚ. ಜರಾ ಮರಣ ಯಾತುನ ಸುಟಲಾ ಕೋಣ ಪ್ರಾಣಿ ಜಾಥ, ಜರಾ ಮರಣ ಯಾತುನ ಸುಟಲಾ ಕೋಣ ಪ್ರಾಣಿ ಜಾತ, ದುಃಖ ಮುಕ್ತ ಜಗಲಾಕಾರೇ ಕುಣಿ ಜೀವನಾತ. ವರ್ಧಮಾನ ತೇತೆ ಚಾಲೆ ಮಾರ್ಗರೆ ಕ್ಷಯಾಚ, ಪರಾಧೀನ ಆಹೆ ಜಗತಿ ಪುತ್ರ ಮಾನವಾಚ. ದೋನ ಉಂಡ ಕ್ಯಾಂಚಿ ಹೋತೆ ಸಾಗರಾತ್ ಭೇಟ, ದೋನ ಉಂಡ ಕ್ಯಾಂಚಿ ಹೋತೆ ಸಾಗರಾತ್ ಭೇಟ, ಏಕ ಲಾಟ ತೋಡಿ ದೋಘಾ ಪುನಃ ನಾಹಿ ಗಾಠ. ಕ್ಷಣಿಕ ತೇಚಿ ಆಹೆ ಬಾಳ ಮೇಳ ಮಾಣಸಾಂಚ, ಕ್ಷಣಿಕ ತೇವಿ ಆಹೆ ಬಾಳ ಮೇಳ ಮಾಣಸಾಂಚ, ಪರಾಧೀನ ಆಹೆ ಜಗತಿ ಪುತ್ರ ಮಾನವಾಚ. ನಕೋ ಆಸು ಢಾಳು ಆತ, ನಕೋ ಆಸು ಢಾಳು ಆತ ಪೂಸ ಲೋಚನಾಸ. ತುಝಾ ಆಣಿ ಮಾಝಾ ಆಹೆ ವೇಗಳಾ ಪ್ರವಾಸ.